0: ಪಗ ಪದರ್ ಹತ್ತತ್ತು ಕೌಲ
1: ನನ್ನ ಜೀವಾಲ ತಟ್ಟ ಲವ್ಲ
0: ಪದರ್ ಹತ್ತತ್ತ ಕೌಲ
1: ನನ್ನ ಜೀವಾಲ ತಟ್ಟ ಲವ್ಲ
0: ಪಗ ಪಗ ಪದರ್ ಹತ್ತತ್ತ ಕೌಲ
1: ನನ್ನ ಜೀವಾಲ ತಟ್ಟ ಲವ್ಲ.